ಪೋಷಿಸಿದ ಕ್ರಮದಿಂದ ಸುಖ ಸುಖ ಐತ್ತು ಇಂತನ ಗಿಲಿ ಕೋಟ ಐವಂಕ ಐವಂಕ ಬೈದ ಎಂಟೆ ಒಂದಿಲಿ ಶ್ರೀ ಐತ ಕಥಾಕಿ ಅಕಸ್ತು ಐ ಕೋಲಂತ ಕಥಾ ಗರುವ ಅಕಿ ಇಂತ ಬಾನ ಮಾನಾಗಲಿ ಇದರ ಕುಮನ ಮಾನಾಗಲಿ ನಿರಾಕ ಕಥ ವಾತಿ ಗುರುಂತೆ ನಾಕ ಕಥ ತಮ್ಮ ಕರ ಕಾರಿವಂಕ ಕೃಷಿ ಅಮಾಸು ಬಾಗಿ ಕೇಳಿ ಇಂದಿನಿಂದಂಕೆ ಕರ್ಕಟ ಅಮಾವತಿ ವಂಕ ಕರ್ಕಟೀನ ಚೌದೇ ಗುರುತಾಮೂವ ಕಾಯಿ ವಂಕ ಕರ್ಕಟೀನ ಇದು ಆರು ಜಾಲಿನಿ ಸುಖ ಜೋಶಿ ಅರ್ಪುರ ಆನಿ ಬ ಆಮದು ಚಿಕ್ಕು ಐದ ಅನುಕುರ ಆನಿ ಏನ ನಿಮ್ಮ ಹಿಕರಿ ರಘುಚಿ ವನಾಥಕರ ಮೂವನ್ನ ಅಪ್ಪಾಯ ಗುರ್ಣ ಶ್ರೀಜಾತ ಗುರ್ಣ ವಸದ ಕರ್ಮ ಸಾಕುವಿನ ವೈಭಾಗಾರೋದಕ ಗುರ್ಣ ವಸದ ಕರ್ಣವ ಶಿವಜೀವ ಗುರಾಣಿ ದೇಶ ಕಲಿಸಿತು ಕಮಲ್ಚಂದ ಆಚಿಸಿ ಕಮಲ್ಕಾನ ಮೂಕು ಮರಿದನು ಅನಾಥಗರಿ ಸಕಿದ್ದ ಸಿಂಗಿನ ಯಾನ ಮುಖರ್ ವಸಿದ್ದ ಸಾಕಾರವ ಇಲ್ಲಿ ಒನ್ನ ಅಲ್ಲಿರುವ ಗುಡಾ ಗೋಮಶಾಗಿ ಇಲ್ಲಿ ಒಡನ್ನ ಚಿಕೇತ ವಸಿತ ಸೀ ಸೀಸಾ ಆನಿ ಕುಕ್ಕುವ ದಗಸ್ತಿಯಸ್ಸ ಸಾಲಿ